ಮಾಗ ಒಬ್ಬಮ್ಮ ವಾಗ ಯಾಮಾಲಮ್ಮ ವಾಗ ನಾರೋಣಾಂಕ ಕೈಮಂಬೀತ ಕಬಾನ ಸಾಡಿಕೆ ಹಾಕಿ ಇಳನ್ನ ಗಾಸವಾಗ ಕಬಾನ ಸಾಡಿಕೆ ಹಾಕಿ ಇಳನ್ನ ಗಾಸವಾಗ ಕಬಾ ಕುಜಯ ರಾಮ ಕಬಾನ ಕೆವತರ ಮೋಟ ಒಬ್ಬಮ್ಮ